0: ನಿನ್ ಪಾರ್ ತಿಂದಾಗ ನೀರು ಸಾ ಮತ್ತೆ ಜೈಕ್ ಪೋಸಲ ಇತ್ತಲೇ
1: ಹಿಂಗೋ
0: ಅಚೋ ಅಂತ ವಿತ್ತಿತ್ತಲೆ ಕೋಲಿಯಾಲ್
1: ಹಿಂಗೋ
0: ವಿತ್ಸಿ ಅದೇನ್ ಪರಕಂದಲೆ ನೀರಾಲ್
1: ಹಿಂಗೋ
0: ಪರಕ್ನೇಕ್ ಪರಕ್ನೇ ಕಲ್ಲೆ ಇತ್ತಲೆ ಬಗತೋ
1: ಹಿಂಗೋ
0: ಇಜಕ್ತೋ ಬೊಗ ವಿತ್ಕಿ ನೀಕ್ ತಿಂದಕ ಇತ್ತಲೆ
1: ಹಿಂಗೋ
0: ಅಚೋನ್ ತಿನ್ನ ಪಾರ್ ತಿಂದಾಗ ನೀರಾ ಮತ್ತೆ ಜೈಕ್ ಪೋಸಲ ನನ್ನ ದಾದಿನ ಪೀಡಿತ ಜುಲ್ ನಂಗಿಂತ ನಾ ಇಂದಲೇ
1: ಹಿಂಗೋ
0: ಅಚೋನ್ ತೋ ಅಲಸೆ ನನ್ನ ಓಂಗಿ ಕಾಯ್ತಲೇ
1: ಹಿಂಗೋ
0: ಅಚೋನ್ ತೋ ಪರೋಟೊಂಡ ತುನ್ ಕತ್ಸಿಲೇ.

0: ಚೋನ್ ತಗಕ್ ಅಲ್ಲೇ ತಿನ್ನಿನ್ ಪಾರ್ ತಿಂದಾಕ ಮತ್ತಿ ನನ್ನ ದಾದಿನ್ ಈಗ ಮಕ್ನಾಂಗ್ ಆಯಕ ಬಾತ ತವಾಂತ ಚೋನ್ ಮಕ್ಕಳೈಟೆ ಡಂಗ್ ಪಂಡಿಂತ ನಾ ಇತ್ತಲೇ
1: ಹಿಂಗೋ
0: ಅಚೋನ್ ತೊಟೆ ಡಂಗ್ ಪಂಡತಲೇ
1: ಹಿಂಗೋ
0: ಅನೀನ್ ತಾನ ಹೊಳಿತಲೇ
1: ಹಿಂಗೋ
0: ಅನೀನ್ ತೊಳಿ ಚಿನ್ನಗ ಬಂದ್ ಕೀತಲೇ
1: ಹಿಂಗೋ
0: ಅನೀನ್ ಲಾಟ ತುನ್ ಪತೀತಲೇ
1: ಹಿಂಗೋ
0: ಬೇಕೆ ಬಡಬುಡ್ ಬಡಬುಡಿಂದಾರ್ ಹಾಕನ್ ಗುಡಿ ಕೀತಲೇ
1: ಹಿಂಗೋ
0: ಅತ್ತೋ ಪಿಡ್ಪೊಡ್ ಪಿಡ್ಪೊಡ್ ಇತ್ತಲೇ ಕಿಸಿ
1: ಹಿಂಗೋ
0: ಅದೇ ಒಳಕ ಗೂಡಿಂದಲೇ
1: ಹಿಂಗೋ
0: ಅಗಾನ್ ಪೊತ್ತಿತ್ತಲೇ ಹೋ ನೀರಾ
1: ಹಿಂಗೋ
0: ಅಚೋಡೆ ಕೋಲಿ ಅಲ್ವರಾಯಾತಲೇ
1: ಹಿಂಗೋ
0: ತಂತೋ ಕರ್ವಸ್ತಲೇ ಕೋಲಿ ಅದು
1: ಹಿಂಗೋ
0: ಬೊಗಾ ತೋ ಮೊಗರಲ್ ತೋಯ ಮರತೆ ತರಗಲಿಲೇ
1: ಹಿಂಗೋ
0: ಅಚೋ ತೋಯ ಮರತೆ ತರಗಲ ನೀನ್ ತೋಯಂಗ ಅರಿಹಿಲೇ
1: ಹಿಂಗೋ
0: ಅಚೋಡೆ ಕೋಲಿ ಅಲಗ ಹತ್ತಲೇ
1: ಹಿಂಗೋ
0: ಮಾರ್ನಾ ತೋಯ ನೋ ತಿತ್ತಲೇ
1: ಹಿಂಗೋ
0: ಅಚೋನ್ ತದೇನ್ ಪೇರ್ ಕೊಚ್ಕಿಂದಲೇ ಪರ್ಕಂದಲೇ
1: ಹಿಂಗೋ
0: ಪತಾಯ್ ಕೋಲಿ ಅಲ್ ಸಪಳೆ ಮಾಯೋಲೇ
1: ಹಿಂಗೋ
0: ಎದಾ ಬದಾ ತೋ ಬೇರೆಟ ಹವಂಡಸರ್ ಮಂದಲೇ
1: ಹಿಂಗೋ
0: ಅಗಾನ್ ತೊಕ್ ಮೊಗರಲ್ ಮುಣ್ದಲೇ
1: ಹಿಂಗೋ
0: ಅಚೋಡೆ ತಾನ ಕಾದುನ್ ಪೈತಲೆ ಕೋಲಿ ಅದ
1: ಹಿಂಗೋ
0: ನಾವು ಕಾದುನ್ ಬಿಡಿಚಿತೋನ್ ಮಂಗ ಹಿರಿದುನ್ ಪೈತೋ ನಿತ್ತಲೇ
1: ಹಿಂಗೋ
0: ಅಚೋಡೆ ತೋಗತ್ ಕೋಲಿ ಅಲ್ಪ ಪರ ಪಸಿತಲೇ
1: ಹಿಂಗೋ
0: ಅಚೋಡೆ ತದ್ ಮಂಗ ಹಿರಿತುನ್ ಪೈತಲೆ ಮೊಗ್ರಾಲ್
1: ಹಿಂಗೋ
0: ಅಚೋಡೆ ಪೆರಗಡ ಹವಿತಿದ್ಲೆ ಕೋಲಿ ಆಲ್
1: ಹಿಂಗೋ
0: ಅಚೋಡೆ ಬಗಾತ ವಿತ್ನೆಗ್ ವಿತ್ನೆಗ್ ವಿತ್ತಿತ್ನಲೇ
1: ಹಿಂಗೋ
0: ಬಗಾತ ಪೀರ್ ಕುಪ ಕೀಲರ್ಲೆ ವಿಸ್ಲೇ
1: ಹಿಂಗೋ
0: ಗತ ವಾಯ್ಕಿ ದೋಡಗಲಾಯ್ತಲೇ
1: ಹಿಂಗೋ
0: ಅಚೋನ್ ತಗತ್ ಕೊಟ್ಟೊಡ್ಕ ಕರ್ಸಿನ್ ಹತ್ತಲೆ ಕೋಲಿಯಾಲ್
1: ಹಿಂಗೋ
0: ಅಚೋಡೆ ಕೋಲಿಯಾಲ್ ಪೇರ್ ಕೊಟ್ಟೊಡ್ ಕೊಟ್ಟೋಡ್ ನೇಕ ಹಿಂದಲೇ
1: ಹಿಂಗೋ
0: ಹತ್ತೋ ಈತ ಕೋಂದಾಯಿಂಜರು ಕಿರೆ ಕಿರೆ ಹಿಂದಲೇ
1: ಹಿಂಗೋ
0: ಅಚೋಡತ್ ಕೋಲಿ ಅಲ್ಪೇರ್ ದೇಹಕ್ಕಿಂದ ಅಚೋನ್ ಈಗ ಕೋಂದ ಬಾತ ಇಂಜರದು ಕಿರೆ ಕಿರೆ ಅಚೋನ್ ಪುತ್ತಲೆ ಕೋಲಿ ಆಲ್
1: ಹಿಂಗೋ
0: ಬಗಾಡತ್ ಕಿಸ್ತ ಚೀನ್ ತಾನೇ ಒಪ್ಪತ್ತಿ ಚಿತ್ತಲೇ
1: ಹಿಂಗೋ
2: ಹಾ ಜಿಟ್ಕು
3: ಹಾ
2: ದಕ್ ಪಕ್ಕ ಏ ಗೋಂಡಿ ಕಹನಿ.